ಮನು ಮಧೆ ಸದಣಿ ಕುದವರಿ ದಳೆ ಅದು ಮನು ಮಧೆ ಸದಣಿ ಕುದವರಿ ದಳೆ ಲಾಲ ರಂಗಿ ಫೂಲ ತುಜಾ ಗಾಲಾವರಿ ಫುಲೆ ಲಾಲ ರಂಗಿ ಫೂಲ ತುಜಾ

0: ಕಥಗಳೇ ಬಂಡಖೋರ ಪದರ ಸುಧ ತೋರು ಕಥಗಳೇ
1: ಸದಣ ಇವು ಲತಾಪುರೇ
0: ಅದ ಮನ ಮಧೆ ಸದಣೆ.